ಹೋದ ಹರನ ಮದ್ಮೋ ದಹನ ಮುರಾರ ಮನ ಮಕರಂದ ಜನಮ ಮರಣ ನಿವಾರ ತರಣಿ ತರ ಪತ ರಾಕ್ ಪರಮಾನಂದ ಜಲತ ಅನಕ ತರಂಗ ಮಾಯಾ ಗುರ್ ಜ್ಞಾನ ಹರ ಹೃದ ಮಂತ ಛೇದ ಅಹಂ ಬುಧ ಕರುಣಾ ಮೈ ಚಿಂತ ಮೇಟ ಪುರಖ ಅನಂತ ಸಿಮರ ಸಮರಥ ಪಲ ಮುಹೂರ್ತ ಪ್ರಭ ಧ್ಯಾನ ಸಹಜ ಸಮಾಧ ದೀನ ದಯಾಲ ಪ್ರಸನ್ನ ಪೂರನ ಜಾಚಿಯ ರಜ ಸಾಧ ಮೋ ಮಿಥನ ದುರಂತ ಆಸಾ ಬಾಸನಾ ಬಿಕಾರ ರಖ ತರ್ಮ ಪರಮ ಬಿದಾರ ಮಂತೇ ಉದರ ಹರ ನಿರಂಕಾರ ತನಾಡ ಆಡ ಪಂಡಾರ ಹರ ನಿದ ಹೋತ ಜಿನಾನಾ ಚೀರ ಖಲ ಮುಗದ ಮೂಡ ಕಟಾಕ್ಷ ಶ್ರೀ ತರ ಪಯ ಗುಣ ಮತ ತೀರ ಜೀವನ ಮುಕ್ತ ಜಗದೀಶ ಜಪ ಮನ ತಾರ ಹೃದ ಪ್ರತೀತ ಜೀ ದಯಾ ಮಯಾ ಸರ್ವತ್ರ ರಮಣಂ ಪರಮ ಹಂಸೈ ರೀತ ದೇತ ದರ್ಶನ ಶ್ರವಣ ಹರ ಜಸ ರಸನ ನಾಮ ಉಚಾರ ಅಂಗ ಸಂಗ ಭಗವಾನ್ ಪರ್ಸನ ಪ್ರಭ ನಾನ.